ಓಕಂಗ್ ನ ಸೋಕಂಗ್ ನ ಮೋಹಂಗ್ ನ ಮಾತಂಗ್ ನ ಕರ್ಮಂಗ್ ನ ಬರ್ಮಂಗ್ ನ ಜನ್ಮಂಗ್ ನ ಜಾತಂಗ ದ್ವೈಖಂಗ ಭೇಖಂಗ ಜೋನಿ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ಪರೇಯಂಗ್ ಬರಾಬರಂ ಪ್ರಜ್ಞಾ ಪ್ರಕಾಶೀ ಅಛೇದಂಗ ಛಯಾದ ಅದ್ವಯ ಅವಿನಾಶಿ ನ ಜಾತಂಗ್ ನ ಪಾತಂಗ್ ನ ರೂಪಂಗ್ ನ ರಂಗೇ ನಮೋ ವಾದ ಭಂಗೇ ನಮೋ ವಾದ ಭಂಗೇ ಕಿತೆ ಕೃಷಂಸೆ ಕೀಟ ಕೋಟೆ ಉಪಾಯೋ ಸಾರೆ ಗಡೆ ಫೇರ ಮೇಟೆ ಬನಾಯ ಅಗಾಧೆ ಅಭಯಾದ ಅದ್ವಯ ಅವಿನಾಶಿ ಪರೇಯಂಗ್ ಬರಾಬರಂ ಪೂರ್ಣ ಪ್ರಕಾಶೀ ನ ಆದಂಗ್ ನ ವ್ಯಾಧಂಗ ಗಾಧಂಗ್ ಸ್ವರೂಪೆ ಅಖಂಡ ಪ್ರತಾಪಾದ ಅಕ್ಷಯ ವಿಭೂತೆ ನ ಜನ್ಮಂಗ್ ನ ಮರ್ಣಂಗ್ ನ ಪರ್ಣಂಗ್ ನ ವ್ಯಾಧೆ ಅಖಂಡೆ ಪ್ರಚಂಡೆ ಅದಂಡೆ ಅಸಾಧೆ ನ ನೇಹಂಗ್ ನ ಗೇಹಂಸ ನೇಹಂಸ ನಾಥೆ ಉದಂಡೆ ಅಮಂಡೆ ಪ್ರಚಂಡೆ ಪ್ರಮಾಥೆ ನ ಜಾತೆ ನ ಪಾತೆ ನ ಸತ್ರೆ ನ ಮಿತ್ರ ಸ್ವಭೂತೆ ಭವಿಖ್ಯ ಭವಾನೆ ಅಚಿತ್ರೆ ನಾರಾಯಂಗ್ ನರಂಕಂಗ್ ನ ರೂಪಂಗ್ ನ ರೇಖಂಗ್ ನ ಲೋಭಂಗ್ ನ ಜೋಭಂಗ ಭೂತಂಗ ಬೇಗಂಗ್ ನ ಸತ್ರಂಗ್ ನ ಮಿತ್ರಂಗ್ ನ ನೇಹಂಗ್ ನ ಗೇಹಂ ಸ ದೇವಂಗ್ ಸದಾ ಸರ್ವ ಸರ್ವತ್ರ ಸನೇಹಂಗ್ ನ ಕಾಮಂಗ್ ನ ಕ್ರೋಧಂಗ್ ನ ಲೋಭಂಗ್ ನ ಮೋಹಂಗ ಜೋನಿ ಅಚಯಾದ ಅಜ್ವಯ ಜೋಹಂಗ್ ನ ಜನ್ಮಂಗ್ ನ ಮರಣಂಗ್ ನ ಬರ್ಣಂಗ್ ನ ವ್ಯಾಧಂಗ್ ನ ರೋಗಂಗ್ ನ ಸೋಗಂಗ ಬ್ಯಾನರ್ಭಿಖಾದಂಗ್ ಅಛೇದಂಗ ಭೇದಂಗ ಕರ್ಮಂಗ ಕಾಲಂಗ ಖಂಡಂಗ ಬಂಡಂಗ್ ಪ್ರಚಂಡಂಗ ಪಾಲಂಗ್ ನ ತಾತಂಗ್ ನ ಮಾತಂಗ್ ನ ಜಾತಂಗ್ ನ ಕಾಯಂಗ್ ನ ನೇಹಂಗ್ ನ ಗೇಹಂಗ್ ನ ಭರ್ಮಂಗ್ ನ ಭಾಯಂಗ್ ನ ರೂಪಂಗ್ ನ ಭೂಪಂಗ್ ನ ಕಾಯಂಗ್ ನ ಕರ್ಮಂಗ್ ನ ತ್ರಾಸಂಗ್ ನ ಪ್ರಾಸಂಗ್ ನ ಭೇದಂಗ್ ನ ಪರಮಂಗ್ ಸದೇವಂಗ್ ಸದಾ ಸಿದ್ಧ ಬಿರ್ದಂಗ್.